ye ma ye basa ama ne ma nyina sai sese ya ye de nyame tumi e pe fi ho ye de nyame hon hon e ru fi ho injo sene ba ho wo me ru fi ho wo mu ye ho juma wo tumi nyina ho mesu wo tumi nyina ho wo tumi nyina ho wo tumi nyina ho wo tumi nyina ho